ಸಂಘಟನೆ ಆಶ್ರಯಿಸಿರುವ ಕೃಷಿಕ ಕರ್ಮಚಾರಿಗಳ ಓಡಾಡಲಾಯ್ ಪರಿಚಯ ಪತ್ರಕಾರಾಗಿ ನಾನ್ ಟಿಪ್ಪಣ ಸುಖ ನಾನ್ ಟಿಪ್ಪಣ ಓಡಾ ಕಾರ್ಯಾಲಯ ನಾನು ತನಿಖಾ ಸಾಧ್ಯ ತತ್ಕಾಲ ಉದ್ದಾರ ವಿಭಿನ್ನ ಸಮಸ್ಯೆ ಪರಿಪಸವಣಿ ಪರಿಸರ ರಾಜಣಿ ನಂಬರ್ 1234 ಸಕ್ನು ದಾರಿಪಿ ತಪಾಲಿ ಚಿಮೆಕಿ ಕಸರಿ ಪ್ರಶ್ನೆ ಧೇರೆ ಜನ ಸಂಗ್ರಹ ಮನೋಚಿಕಿತ್ಸಾ ಪ್ರಮುಖ ಅನುಸಾರ ಆಶ್ರಯ ಸ್ಥಳ ಬಸ್ತಾಪಿ ಸತ್ಯಸಮ ನಿಲ್ಲಾವಣೆ ಪ್ರಯಾಸ ಅಲ್ಲಿ ಉಮೇದ ಸ್ವರೂಪ ಅನುಸಾರ ಬಿಹಾರ ಉಡ್ಡಯನ ಬರ್ತಾ ಶರೀರ ಧೇರೆ ಫಾಯ್ದಾ ಮನೋಚಿಕಿತ್ಸಾ ಡಾಕ್ಟರ್ ಸುರಜ್ ತಿವಾರಿ